ಆಕಾಶವಾಣಿ ವಾರ್ತಾ ಮುಖ್ಯಾಂಶಗಳು. ಜಾತಿಯ ಚೇನೇತ ದಿನೋತ್ಸವ ಸಂದರ್ಭಂಗಾ ತೆಲಂಗಾಣ ನೇತ ನಲಕು ರಾಷ್ಟ ಗವರ್ನರ್ ಶಿವಪ್ರತಾಪ್ ಶುಕ್ಲಾ ಹೃದಯಪೂರ್ವಕ ಶುಭಾಕಾಂಕ್ಷಲು ತಿಳಿಪಾರು. ಚೇನೇತ ಹಸ್ತಕಳ ಭಾರತೀಯ ಸಂಸ್ಕೃತಿಕಿ ಪ್ರತೀಕ ಅನಿ ಕೊನೆಯಾಡಿನ ಆಯ್ನ ವೇಲಾದಿ ಕುಟುಂಬಾಲಕು ಜೀವನಾಧಾರಂಗಾ ಉನ್ನ ಈ ಪರಿಶ್ರಮ ರಾಷ್ಟ್ರಾನಿಕಿ ಒಕ ಗೊಪ್ಪ ವಾರಸತ್ವಮನಿ ಲೋಕ್ಭವನ್ ಪ್ರಕಟನಲೋ ಪೇರ್ಕೊನ್ನಾರು. ರಾಷ್ಟ್ರಲ್ಲೋ ವಿಸ್ತಾರಂಗಾ ವರ್ಷಾಲು ಕುರವಾಲನಿ ಆಕಾಂಕ್ಷಿಸ್ತೂ ಆಗಸ್ಟ್ 10 ವರುಣಯಾಗಂ ನಿರ್ವಹಿಸಾಲನಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ನಿರ್ಣಯಿಸಾರು. ಯಾದಗಿರಿಗುಟ್ಟ ವೇದ ಪಂಡಿತುಲು ನಿರ್ಣಯಿಸಿನ ಮುಹೂರ್ತಂ ಪ್ರಕಾರಂ ದೇವಾದಾಯ ಶಾಖ ಆಧ್ವರ್ಯಂಲೋ ನಾಗಾರ್ಜುನ ಸಾಗರ್ ವಿಜಯ ವಿಹಾರ್ ಪ್ರಾಂಗಣಂಲೋ ಈ ಯಾಗ ಕ್ರತುವುಲು ನಿರ್ವಹಿಸ್ತಾರು. ಸಹಾರ ಬಾಧಿತುಲಕು ನ್ಯಾಯಂ ಜರುಗಾಲನಿ ಡಿಮಾಂಡ್ ಚೇಸ್ತೂ ಢಿಲ್ಲೀಲೋನಿ ಜಂತರ್ ಮಂತರ್ ವದ್ದ ಬುಧವಾರಂ ಜರುಗಿನ ಭಾರೀ ಆಂದೋಳನಕು ಪೆದ್ದಪಲ್ಲಿ ಎಂಪಿ ಗಡ್ಡಂ ವಂಶೀಕೃಷ್ಣ ಸಂಘೀಭಾವಂ ತಿಳಿಪಾರು. ಚಿನ್ನ ಪೆಟ್ಟುಬಡಿದಾರುಲ ಸಮಸ್ಯೆಯನ್ನು ಪರಿಷ್ಕರಿಸಿ ವಾರಿ ನಿಧುಲನ್ನು ತ್ವರಗಾ ರಿಫಂಡ್ ಚೇಸೇಲಾ ಕೇಂದ್ರ ಪ್ರಭುತ್ವಂ ದೃಷ್ಟಿಕಿ ಈ ವಿಷಯಾನ್ನಿ ತೀಸುಕೆಳ್ತಾನನಿ ಆಯನ ಬಾಧಿತುಲಕು ಹಾಮೀ ಇಚ್ಚಾರು. ನಾಗರ್ ಕರ್ನೂಲ್ ಪಾರ್ಲಿಮೆಂಟ್ ನಿಯೋಜಕವರ್ಗಂಲೋ ವಿವಿಧ ಸಂಕ್ಷೇಮ ಪಥಕಾಲನ್ನು ಸಮರ್ಥವಂತಂಗಾ ಅಮಲು ಚೇಯಾಲನಿ ಕೋರ್ತೂ ಎಂಪಿ ಡಾಕ್ಟರ್ ಮಲ್ಲುರವಿ ಕೇಂದ್ರ ಸಹಾಯ ಮಂತ್ರಿ ರಾಮದಾಸ್ ಅಧವಾಲೆನು ಢಿಲ್ಲೀಲೋ ಕಲಿಸಾರು. ನಿಯೋಜಕವರ್ಗಂಲೋನಿ ಎಸ್ಸಿ ಎಸ್ಟಿ ಒಬಿಸಿಲು ದಿವ್ಯಾಂಗುಲ ಕೋಸಂ ಕೇಂದ್ರ ಪಥಕಾಲನ್ನು ಸಕಾಲಂಲೋ ಅಂದಿಂಚೇಲಾ ಚೂಡಾಲನಿ ಆಯನ ಮಂತ್ರಿಕಿ ವಿನತಿ ಪತ್ರಂ ಸಮರ್ಪಿಂಚಾರು. ವರಂಗಲ್ ಪಾರ್ಲಿಮೆಂಟ್ ನಿಯೋಜಕವರ್ಗಂಲೋ ಇಪ್ಪಟಿ ವರಕು 1.22 ಲಕ್ಷಲ ಪ್ರಧಾನಮಂತ್ರಿ ಉಜ್ವಲ ಯೋಜನ ಗ್ಯಾಸ್ ಕನೆಕ್ಷನ್ಲಿಚ್ಚಿನಟ್ಟು ಕೇಂದ್ರ ಮಂತ್ರಿ ಸುರೇಶ್ ಗೋಪಿ ಲೋಕಸಭಲೋ ತಿಳಿಪಾರು. ಈ ಮೇರೆಗೆ ವರಂಗಲ್ ಎಂಪಿ ಕಡಿಯಂ ಕಾವ್ಯ ಪ್ರಶ್ನೆಗೆ ಸುರೇಶ್ ಗೋಪಿ ಲಿಖಿತಪೂರ್ವಕ ಸಮಾಧಾನಮಿಚ್ಚಾರು. ಧರಲ ಭಾರನ್ನ ತಗ್ಗಿಂಚೇಂದುಕು ಪ್ರಭುತ್ವಂ ಭಾರೀಗಾ ಸಬ್ಸಿಡಿಲು ಇಸ್ತೋಂದನಿ, ದೀನಿವಲ್ಲ ಲಬ್ಧಿದಾರುಲ ಗ್ಯಾಸ್ ವಿನಿಯೋಗಂ ಏಟಾ 4.71 ಸಿಲಿಂಡರ್ಲಕು ಪೆರಿಗಿಂದನಿ ಪೇರ್ಕೊನ್ನಾರು. ತೆಲಂಗಾಣ ಗಿರಿಜನ ನೈಪುಣ್ಯಾಭಿವೃದ್ಧಿ ಶಿಕ್ಷಣ ಸಂಸ್ಥಲಪೈ ಎಂಪಿ ಬಲರಾಮ್ ನಾಯಕ್ ಅಡಿಗಿನ ಒಕ ಪ್ರಶ್ನೆಗೂ ಕೇಂದ್ರ ಸಹಾಯ ಮಂತ್ರಿ ದುರ್ಗಾದಾಸ್ ಉಯಿಕೆ ಲೋಕಸಭಲೋ ಸಮಾಧಾನಮಿಚ್ಚಾರು. ರಾಷ್ಟ್ರಂಲೋ ವನ್ ಧನ್ ವಿಕಾಸ್ ಕೇಂದ್ರಾಲ ಪಥಕಾಲನ್ನು ಗಿರಿಜನ ಸಹಕಾರ ಸಂಸ್ಥ ಅಮಲು ಚೇಸ್ತೋಂದನಿ, ಗಿರಿಜನ ಪಾರಿಶ್ರಾಮಿಕವೇತ್ತಲಕು ರುಣಾಲ ಕೋಸಂ ಟ್ರೈಕಾರ್ಕು ನಿಧುಲ ಮದ್ದತು ಇಚ್ಚಾಮನಿ ತಿಳಿಯಜೇಸಾರು. ತೆಲಂಗಾಣಲೋ ಸಿಆರ್ಐಎಫ್ ಕಿಂದ ಅದನಪು ರಹದಾರಿ ಪ್ರಾಜೆಕ್ಟುಲ ಕೋಸಂ ವಚ್ಚಿನ 55 ಪ್ರತಿಪಾದನಲ್ಲೋ 36 ಪನುಲಕು 971 ಕೋಟ್ಲ ರೂಪಾಯಲು ಮಂಜೂರು ಚೇಸಿನಟ್ಟು ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿ ಲೋಕಸಭಲೋ ತಿಳಿಪಾರು. ಎಂಪಿ ಕೊಂಡಾ ವಿಶ್ವೇಶ್ವರರೆಡ್ಡಿ ಅಡಿಗಿನ ಒಕ ಪ್ರಶ್ನೆಗೆ ಆಯನ ಸಮಾಧಾನಮಿಸ್ತೂ ರಾಷ್ಟ್ರಂಲೋ ಪಲು ಪ್ರಾಜೆಕ್ಟುಲು ವಿವಿಧ ದಶಲ್ಲೋ ಉನ್ನಾಯನಿ ಪೇರ್ಕೊನ್ನಾರು. ಮರಿನ್ನಿ ಅಪ್ಡೇಟ್ಸ್ ಕೋಸಂ ಹೈದರಾಬಾದ್ ಪ್ರಾಂತೀಯ ವಾರ್ತಾ ವಿಭಾಗಂ ಎಕ್ಸ್ ಹ್ಯಾಂಡಲ್ @AERNews_HVDని ಫಾಲೋ ಅವ್ವಂಡಿ. ఏఆర్ న్యూస్ హైదరాబాద్ యూట్యూబ్ ఛానల్ కి సబ్స్క్రైబ్ చేయండి. ఆకాశవాణి వార్తల ముఖ్యాంశాలు సమాప్తం.

0: ಹೆಲೋ ನಮಸ್ತೆ ಆದಾಬ್, ಆ್ಯಂಡ್ ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9. ಆ್ಯಂಡ್ ದಿಸ್ ಇಸ್ ಮೀ ಯುವರ್ ಆರ್ ಜೆ ಲಹರಿ. ದೋಸ್ತೋ, ಡೂ ಯು ನೋ ವಾಟ್ ಟುಡೇ ಇಟ್ ಇಸ್ ಟುಡೇ? ಓ ನೋ, ಕಮ್ ಆನ್, ಇಟ್ಸ್ ನಾಟ್ ದಿ ರೆಗ್ಯುಲರ್ ಫ್ರೈಡೇ, ಕುಚ್ ತೋ ಸ್ಪೆಷಲ್ ಹೋಗಾ ಹೈ ನಾ? ಹಾಂ ಹಾಂ, ಮೇ ತೋ ಆಯಾ ಹೂ, ಲೇಕಿನ್ ದೂಸರೇ ಸ್ಪೆಷಲ್ಸ್ ಭೀ ಹೈ. ಯಸ್, ಟುಡೇ ಈಸ್ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ, ಆ್ಯಂಡ್ ಟ್ರಸ್ಟ್ ಮೀ, ದಿಸ್ ಇಸ್ ಒನ್ ಸೆಲೆಬ್ರೇಷನ್ ದಟ್ ಡಿಸರ್ವ್ಸ್ ಅ ಲಾಟ್ ಮೋರ್ ಲವ್ ದನ್ ಇಟ್ ಯೂಶ್ವಲಿ ಗೆಟ್. ನೌ ಲೆಟ್ ಮೀ ಆಸ್ಕ್ ಯು ಸಮಥಿಂಗ್. ವೆನ್ ಯು ಹಿಯರ್ ದಿ ವರ್ಡ್ ಹ್ಯಾಂಡ್ಲೂಮ್, ವಾಟ್ಸ್ ದ ಫಸ್ಟ್ ಥಿಂಗ್ ದಟ್ ಕಮ್ಸ್ ಟು ಯುವರ್ ಮೈಂಡ್? ಅ ಸ್ಯಾರಿ, ಯಾ ಫಿರ್ ಯಥೋ ಮಮ್ಮಿ ಯಾ ದಾದಿ ಪಹನ್ತಿ ಹೋಂಗಿ? ವೆಲ್, ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಮೋಸ್ಟ್ ಪೀಪಲ್ ಥಿಂಕ್. But handloom is much more than just traditional clothing. It's creativity, it's craftsmanship, and it's patience. Aur sabse badi baat, ye hamari Indian heritage ka ek bahut khoobsurat hissa hai. Every thread has a story, aur har design ke peeche kisi artisan ki mehnat chupi hoti hai. So today, let's celebrate not just beautiful fabrics, let's celebrate the beautiful hands that create them. Stay tuned to Akashvani FM Rainbow 101.9 with me, your RJ Lahri. We will be back after this short commercial and then a wonderful track.
1: Babu, nena na manolud intiki vellu vacha. Vaalu rojantha AC vaadadam chusi aashcharyapoya. Roju washing machine vaadadam, inka rendu rendu fridge lu. Aina vaalla current bill entha ochindo telusa? Zero. నేను అడిగితే మేనలోడు అన్నాడు,
2: బాబాయ్ అంతా పైవాడిదయ్యా.
1: అంటే సోలార్ ప్యానెల్ దయ్యా, నేను అనుకున్నా ఇక పెట్టించాల్సిందే అని. పిఎం సూర్యఘర్ ముఫ్త్ బిజిలీ యోజన చేరడానికి రిజిస్టర్ చేసుకోండి. పిఎం సూర్యఘర్ .gov.in.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ವಿತ್ ಮೀ ಯುವರ್ ಆರ್ ಜೆ ಲಹರಿ, ಆ್ಯಂಡ್ ಇಟ್ಸ್ 10:27 ಅಂಡ್ ಸ್ಟುಡಿಯೋ ಕ್ಲಾಕ್. ವೈ ಎಕ್ಸಾಕ್ಟ್ಲಿ ಡೂ ವಿ ಸೆಲೆಬ್ರೇಟ್ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಆನ್ 7th August? ಓಕೆ, ಲೆಟ್ಸ್ ಟ್ರಾವೆಲ್ ಬ್ಯಾಕ್ ಟು 1905. ದಿಸ್ ವಾಸ್ ದ ಬಿಗಿನಿಂಗ್ ಆಫ್ ದಿ ಫೇಮಸ್ ಸ್ವದೇಶಿ ಮೂವ್ಮೆಂಟ್. ಪೀಪಲ್ ಡಿಸೈಡೆಡ್ ಟು ಸಪೋರ್ಟ್ ಇಂಡಿಯನ್ ಮೇಡ್ ಪ್ರಾಡಕ್ಟ್ಸ್ ಇನ್ಸ್ಟೆಡ್ ಆಫ್ ಇಂಪೋರ್ಟೆಡ್ ಒನ್ಸ್. ಯೇ ಸಿರ್ಫ್ ಶಾಪಿಂಗ್ ಕಾ ಡಿಸಿಷನ್ ನಹೀ ಥಾ, ಯೇ ಸೆಲ್ಫ್ ರೆಸ್ಪೆಕ್ಟ್ ಆರ್ ಸೆಲ್ಫ್ ರಿಲಯನ್ಸ್ ಕಾ ಸಿಂಬಲ್ ಥಾ. ದ ಮೂವ್ಮೆಂಟ್ ಎನ್ಕರೇಜ್ಡ್ ಪೀಪಲ್ ಟು ಬಿಲೀವ್ ಇನ್ ಲೋಕಲ್ ಟ್ಯಾಲೆಂಟ್. ಆರ್ ಇಸಿ ಹಿಸ್ಟಾರಿಕಲ್ ಮೂವ್ಮೆಂಟ್ ಕೋ ಯಾದ ರಕ್ನೇ ಕೆ ಲಿಯೇ ಹರ್ ಸಾಲ್ 7th August ಕೋ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಸೆಲೆಬ್ರೇಟ್ ಕಿಯಾ ಜಾತಾ ಹೈ. ಎವ್ರಿ ಟೈಮ್ ಯು ಬೈ ಅ ಹ್ಯಾಂಡ್ಲೂಮ್ ಪ್ರಾಡಕ್ಟ್, ಯು ನಾಟ್ ಜಸ್ಟ್ ಬೈಯಿಂಗ್ ಫ್ಯಾಬ್ರಿಕ್, ಅಬ್ ಕಿಸಿ ಆರ್ಟಿಷಿಯನ್ ಕಿ ಮೆಹನತ್ ಕೋ ಅಪ್ರಿಷಿಯೇಟ್ ಕರ್ ರಹಾ ಹೋತಾ ಹೈ. ಸೊ ಸ್ಟೇ ಟ್ಯೂನ್ ಟು ಆಕಾಶವಾಣಿ ಎಫ್ ಎಂ ರೈನ್ಬೋ 101.9.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹಲೋ ಆದ ಬಾನ್ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ಆ್ಯಂಡ್ ದಿಸ್ ಇಸ್ ಮೀ ಯರ್ ಆರ್ ಜೆ ಲಹರಿ. ಲೆಟ್ಸ್ ಬಸ್ಟ್ ಒನ್ ಮಿತ್ ಟುಡೇ. ಪೀಪಲ್ ಆಫನ್ ಥಿಂಕ್ ಹ್ಯಾಂಡ್ಲೂಮ್ ಇಸ್ ಓನ್ಲಿ ಫಾರ್ ವೆಡಿಂಗ್ಸ್ ಆರ್ ಫೆಸ್ಟಿವಲ್ಸ್, ಬಟ್ ನಾಟ್ ಎನಿಮೋರ್. ಟುಡೇ ಡಿಸೈನರ್ಸ್ ಆರ್ ಕ್ರಿಯೇಟಿಂಗ್ ಹ್ಯಾಂಡ್ಲೂಮ್ ಶರ್ಟ್ಸ್, ಜಾಕೆಟ್ಸ್, ಕೋಟ್ ಸೆಟ್ಸ್, ಡ್ರೆಸ್ಸಸ್, ಈವನ್ ಹ್ಯಾಂಡ್ ಬ್ಯಾಗ್ಸ್ ಆ್ಯಂಡ್ ಸ್ನೀಕರ್ಸ್. ಮತ್ಲಬ್ ಟ್ರೆಡಿಷ್ನಲ್ ಬಿ ಆರ್ ಟ್ರೆಂಡಿ ಬಿ, ಫ್ಯಾಷನ್ ಕೀಪ್ಸ್ ಚೇಂಜಿಂಗ್ ಎವ್ರಿ ಸೀಸನ್, ಬಟ್ ಕ್ಲಾಸಿಕ್ಸ್ ವೋ ಕಭಿ ಔಟ್ ಆಫ್ ಫ್ಯಾಷನ್ ನಹೀ ಹೋತೇ, ಆ್ಯಂಡ್ ಹ್ಯಾಂಡ್ಲೂಮ್ ಇಸ್ ಡೆಫಿನೆಟ್ಲಿ ಒನ್ ಆಫ್ ದ. ಸೊ ವಿಲ್ ಲೆಟ್ ಮೀ ಆಸ್ಕ್ ಯು ಒನ್ ಸಿಂಪಲ್ ಕ್ವೆಶ್ಚನ್. ಸಪೋಸ್ ಸಮನ್ ಸ್ಪೆಂಡ್ಸ್ 15 days ಮೇಕಿಂಗ್ ಸಮಥಿಂಗ್ ವಿತ್ ಲವ್, ವುಡನ್ ದಟ್ ಡಿಸರ್ವ್ ಅಪ್ರಿಷಿಯೇಷನ್? ಬಿಲ್ಕುಲ್ ಡಿಸರ್ವ್ ಕರ್ತಾ ಹೇನಾ. ಎವ್ರಿ ಹ್ಯಾಂಡ್ಲೂಮ್ ಪರ್ಚೇಸ್ ಸಪೋರ್ಟ್ಸ್ ಅ

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ಅಂಡ್ ದಿಸ್ ಇಸ್ ಮೀ ಯುವರ್ ಆಚೆ ಲೆಹದಿ. ಇಟ್ಸ್ 11:04 ಇನ್ ಸ್ಟುಡಿಯೋ ಕ್ಲಾಕ್ ಆ್ಯಂಡ್ ವಿ ಹ್ಯಾವ್ ಅನದರ್ ಇಂಟ್ರೆಸ್ಟಿಂಗ್ ಟಾಪಿಕ್. ಸೊ ಯೆಸ್ಟರ್ಡೇ ವೆನ್ ಐ ವಾಸ್ ವಾಕಿಂಗ್ ಅಲಾಂಗ್ ದ ರೋಡ್, ಐ ಹ್ಯಾವ್ ಸೀನ್ ಅ ಬಾಯ್ ಕ್ರೈಯಿಂಗ್. ಐ ಆಸ್ಕ್ಡ್ ಹಿಮ್, ವೈ ಆರ್ ಯು ಕ್ರೈಯಿಂಗ್? ಆ್ಯಂಡ್ ಹಿ ವಾಸ್ ಲೈಕ್, ಐ ಜಸ್ಟ್ ಫೆಲ್ ಡೌನ್. ದ ನೆಕ್ಸ್ಟ್ ಮಿನಿಟ್ her uncle who's passing by, he was like, beta, you shouldn't cry, you're a boy, you should be

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.
2: ವೆಲ್ಕಮ್ ಬ್ಯಾಕ್ ದೋಸ್ತೋ, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಆಕಾಶವಾಣಿ FM ರೈನ್ಬೋ 101.9. ಲೆಟ್ಸ್ ಬಿ ಹಾನೆಸ್ಟ್, ಮೂವೀಸ್, ಸೊಸೈಟಿ, ರಿಲೇಟಿವ್ಸ್, ಈವನ್ ಸೋಷಿಯಲ್ ಮೀಡಿಯಾ ಹ್ಯಾವ್ ಇನ್ಫ್ಲುಯೆನ್ಸ್ಡ್ ಅಸ್. ಸಿ, ದ ಹೀರೋ ನೆವರ್ ಕ್ರೈಸ್ ಆ್ಯಂಡ್ ಆಲ್ವೇಸ್ ಫೈಟ್ಸ್. ದ ಹೀರೋಯಿನ್ ಮೋಸ್ಟ್ಲಿ ಕ್ರೈಸ್, ವೇಟ್ಸ್ ಆ್ಯಂಡ್ ಫರ್ಗಿವ್ಸ್. ಬಟ್ ಥ್ಯಾಂಕ್ಸ್.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9. ಮೇ ಬಿ ದಿಸ್ ಇಸ್ ವೇರ್ ದ ರಿಯಲ್ ಸೊಲ್ಯೂಷನ್ ಬಿಗಿನ್ಸ್. ನಾಟ್ ಬೈ ಟೀಚಿಂಗ್ ಬಾಯ್ಸ್ ನಾಟ್ ಟು ಕ್ರೈ ಆರ್ ನಾಟ್ ಬೈ ಟೆಲಿಂಗ್ ಗರ್ಲ್ಸ್ ನಾಟ್ ಟು ಗೆಟ್ ಆ್ಯಂಗ್ರಿ, ಬಟ್ ಬೈ ಎನ್ಕರೇಜಿಂಗ್ ಎವ್ರಿ ಒನ್ ಟು ಕಮ್ಯುನಿಕೇಟ್. ಬಿಕಾಸ್ ಕಮ್ಯುನಿಕೇಷನ್ ಇಸ್ ದ ಹೆಲ್ದಿಯೆಸ್ಟ್ ವೇ ಟು ಎಕ್ಸ್ಪ್ರೆಸ್ ಎಮೋಷನ್ಸ್, ಇಸ್ಂಟ್ ಇಟ್? ದಿಲ್ ಮೇ ಸಬ್ ಕುಚ್ ರಖನೆ ಸೇ ಪ್ರಾಬ್ಲಮ್ಸ್ ಸಾಲ್ವ್ ನಹೀ ಹೋತಿ, ಕಭಿ ಕಭಿ ಆರ್ ಕಾಂಪ್ಲಿಕೇಟೆಡ್ ಹೋ ಜಾತಿ ಹೈ. ಟೆಲ್ ಯೋರ್ ಪೇರೆಂಟ್ಸ್ ವೆನ್ ಯು ಆರ್ ಸ್ಟ್ರಗಲಿಂಗ್, ಟೆಲ್ ಯೋರ್ ಫ್ರೆಂಡ್ಸ್ ವೆನ್ ಯು ಆರ್ ಫೀಲಿಂಗ್ ಲೋ, ಆ್ಯಂಡ್ ಟೆಲ್ ಯೋರ್ ಪಾರ್ಟ್ನರ್ ವಾಟ್ ಹರ್ಟ್ ಯು. ಟೆಲ್ ಯೋರ್ ಫ್ಯಾಮಿಲಿ ವಾಟ್ ಮೇಕ್ಸ್ ಯು ಹ್ಯಾಪಿ, ಆ್ಯಂಡ್ ಜಸ್ಟ್ ಆ್ಯಸ್ ಇಂಪಾರ್ಟೆಂಟ್ಲಿ ಲರ್ನ್ ಟು ಲಿಸನ್. ಬಿಕಾಸ್ ಸಮ್ಟೈಮ್ಸ್ ಪೀಪಲ್ ಡೋಂಟ್ ನೀಡ್ ಅಡ್ವೈಸ್, ದ ಜಸ್ಟ್ ನೀಡ್ ಸಮ್ವನ್ ಹೂ ಲಿಸನ್ಸ್ ವಿತೌಟ್ ಜಡ್ಜಿಂಗ್. ಮಾತಾಡೋ ಅನ್ನೋದು ವೀಕ್ನೆಸ್ ಕಾದು, ಇಟ್ಸ್ ಅ ಸ್ಟೆಪ್ ಆಫ್ ಹೀಲಿಂಗ್. ಸೊ ಟುಡೇ ಇಫ್ ಯು ಬೀನ್ ಹೋಲ್ಡಿಂಗ್ ಬ್ಯಾಕ್ ಟಿಯರ್ಸ್, ಲೆಟ್ ದಮ್ ಫ್ಲೋ. ಇಫ್ ಯು ಬೀನ್ ಕ್ಯಾರಿಂಗ್ ಆ್ಯಂಗರ್, ಎಕ್ಸ್ಪ್ರೆಸ್ ಇಟ್ ಕೇರ್ಫುಲಿ. ಇಫ್ ಯು ಬೀನ್ ಅಫ್ರೆಡ್, ಸೇ ಇಟ್. ಆ್ಯಂಡ್ ಇಫ್ ಯು ಬೀನ್ ಗ್ರೇಟ್ಫುಲ್, ಡೋಂಟ್ ವೇಟ್ ಟು ಟೆಲ್ ಸಮ್ವನ್. ಬಿಕಾಸ್ ಇಮೋಷನ್ಸ್ ಡೋಂಟ್ ಬಿಲಾಂಗ್ ಟು ಮ್ಯಾನ್ ಆರ್ ವುಮೆನ್, ದ ಬಿಲಾಂಗ್ ಟು ಎವ್ರಿ ಹ್ಯೂಮನ್ ಹಾರ್ಟ್. And the strongest people are in the ones who hide their emotions. They are the ones who know how to express them with honesty, kindness and courage. So here's today's takeaway. Don't make emotions gender biased. Make communication a habit. Because when we express, we heal. And when we listen, we connect. And when we stop judging emotions, we start understanding people. Feel every emotion, express every emotion, because communication is the bridge between hearts. So listeners, stay tuned to Akashivani FM Rainbow 101.9. After this wonderful track, we have news in Hindi and English. Stay tuned to Akashivani FM Rainbow 101.9.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9. ಹ್ಯಾವ್ ಯು ಹರ್ಡ್ ದಿಸ್ ಫೇಮಸ್ ಕೋಟ್ ವಿಚ್ ಸೇಸ್, ವೆನ್ ಲೈಫ್ ಗಿವ್ಸ್ ಯು ಲೆಮನ್ಸ್ ಮೇಕ್ ಅ ಲೆಮನೇಡ್? ಐ ಥಿಂಕ್ ಮೆನಿ ಆಫ್ ಅಸ್ ಹರ್ಡ್ ಅಬೌಟ್ ಇಟ್. ಯೆಸ್, ದ ಸ್ಟೇಟ್ಮೆಂಟ್ ಸೌಂಡ್ ಸಿಂಪಲ್, ಬಟ್ ಕಭಿ ಸೋಚಾ ಹೇ ವೈ ಲೆಮನ್ಸ್ ಅಂಡ್ ವೈ ನಾಟ್ ಚಾಕ್ಲೇಟ್, ಪಿಜ್ಜಾ ಆರ್ ಬಿರಿಯಾನಿ? Because life doesn't always serve us what we want. Sometimes it gives us delays, failures, awkward movements, unexpected surprises, and yes, a few sore experiences too. Aur sach bolu, hum sabke life mein aise lemons regularly aate rehte hain. The real question is not why did this happen? The real question is what can I do with it now? आज के शो में वील टॉक अबाउट दोज एवरीडे लेमन्स दैट सीक्रेटली टीच अस समथिंग, मेक अस स्ट्रॉन्गर एंड समटाइम्स इवन बिकम आर फनीएस्ट मेमोरीज. स्टे ट्यून्ड टू आकाशवाणी एफ एम रेनबो 101.9 एंड हियर्स अनदर ब्यूटिफुल ट्रैक फॉलोड बाय अ शॉर्ट कमर्शियल स्पॉट.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.
2: ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಆಕಾಶವಾಣಿ FM ರೇನ್ಬೋ 101.9. ವೀವ್ ಆಲ್ ಹ್ಯಾಡ್ ದೋಸ್ ಡೇಸ್, ಯು ವೇಕ್ ಅಪ್ ಲೇಟ್, ಯುವರ್ ಫೋನ್ ಬ್ಯಾಟ್ರಿ ಇಸ್ ಅಟ್ 2% ಆ್ಯಂಡ್ ಇಂಟರ್ನೆಟ್ ಡಿಸೈಡ್ಸ್ ಟು ಸ್ಟಾಪ್ ವರ್ಕಿಂಗ್ ಎಕ್ಸಾಕ್ಟ್ಲಿ ಬಿಫೋರ್ ಆ್ಯನ್ ಇಂಪಾರ್ಟೆಂಟ್ ಮೀಟಿಂಗ್, ಆರ್ ಊಪರ್ ಸೆ ಬಾರಿಶ್ ಭೀ ಸ್ಟಾರ್ಟ್ ಹೋ ಜಾತಿ ಹೈ. ಉಸ್ ವಕ್ತ ಲಗ್ತಾ ಹೈ ನಾ ಕಿ ಸೀರಿಯಸ್ಲಿ ಆಜ್ ಹೀ ಹೋನಾ ಥಾ ಕ್ಯಾ. ಬಟ್ ಥಿಂಕ್ ಅಬೌಟ್ ಇಟ್, ಅ ಫ್ಯೂ ಡೇಸ್ ಲೇಟರ್ ದ ಸೇಮ್ ಇನ್ಸಿಡೆಂಟ್ ಬಿಕಮ್ಸ್ ಅ ಫನಿ ಸ್ಟೋರಿ ದಟ್ ಯು ನರೇಟ್ ಟು ಯುವರ್ ಫ್ರೆಂಡ್ಸ್. Sometimes life doesn't ruin your day, it simply changes your plan. Aur hum plan change hone ko problem samajh lete hain. Maybe life is just asking us to improvise. Stay tuned to Akashvani and here's another beautiful track.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9. ಆನ್ ದಿಸ್ ಇಸ್ ಮೀ ಯರ್ ಆರ್ ಜೆ ಲಹರಿ. ಇಟ್ಸ್ 12:40 ಇನ್ ಸ್ಟುಡಿಯೋ ಕ್ಲಾಕ್ ಆ್ಯಂಡ್ ವಿ ವರ್ ಟಾಕಿಂಗ್ ಅಬೌಟ್ ವೆನ್ ಲೈಫ್ ಗಿವ್ಸ್ ಯು ಲೆಮನ್ಸ್ ಮೇಕ್ ಅ ಲೆಮನೇಡ್ ಔಟ್ ಆಫ್ ಇಟ್. ಓಕೆ, ಥಿಂಕ್ ಅಬೌಟ್ ಮೇಕಿಂಗ್ ದಿ ಆ್ಯಕ್ಚುಯಲ್ ಲೆಮನೇಡ್. ಲೆಮನ್ ಅಲೋನ್ ಇಸ್ ಟೂ ಸಾರ್. ಯು ನೀಡ್ ಶುಗರ್, ವಾಟರ್, ಐಸ್ ಆ್ಯಂಡ್ ಮೇ ಬಿ ಅ ಲಿಟಲ್ ಮಿಂಟ್. Life works exactly the same way. The lemons are situations, but the sugar, that's your attitude. And the water, the people who support you

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಂ ರೇನ್ಬೋ 101.9. ಸೊ ಟುಡೇ, ಇಫ್ ಲೈಫ್ ಗಿವ್ಸ್ ಯು ಅ ಫ್ಯೂ ಲೆಮನ್ಸ್, ಡೋಂಟ್ ಇಮಿಡಿಯೇಟ್ಲಿ ಥಿಂಕ್ ಯುವರ್ ಸ್ಟೋರಿ ಇಸ್ ಓವರ್. ಮೇ ಬಿ ಇಟ್ಸ್ ಜಸ್ಟ್ ಅ ಬಿಗಿನಿಂಗ್ ಆಫ್ ಅ ಬೆಟರ್ ಚಾಪ್ಟರ್. ಹರ್ ಡಿಫಿಕಲ್ಟ್ ಸಿಚುವೇಶನ್ ಪರ್ಮನೆಂಟ್ ನಹಿ ಹೋತಿ. Because every challenge teaches something and every mistake improves something and every failure prepares you for something. Isiliye agli baar jab life thoda khatta taste de, don't throw the lemons away. Add your own sugar, create your own recipe and make your own lemonade. Keep smiling and keep growing and remember, life may not always give you what you want, but it always gives you something you can work with. And listeners, it's time for our favorite hour, that is Hello Rainbow. So stay tuned to Akashivani FM Rainbow. We will be back after the short commercial and followed by songs, and we'll meet you

ಲತಾ ಮಂಗೇಶ್ಕರ್ ಅವರ್ ಮೊಹಮ್ಮದ್ ರಫೀಕಿ ಆವಾಜ್ಮ ಯೇ ಗೀತಾ ಫಿಲ್ಮ್ ಚರಸ್ಸೆ. ರಾತ್ ಆಧಿ ಬೀತ್ ಚುಕಿ ಹೈ ಔರ್ ನಯಿ ಸುಬಹ ಕಾ ಆಗಾಜ್ ಭೀ ಕುಚ್ ಸಮಯ ಮೇ ಹೋ ಜಾಯೆಗಾ. ದೋಸ್ತೋ ಕಭಿ ಕಭಿ ಪೂರಿ ರಾತ್ ಯೂ ಹೀ ಬೀತ್ ಜಾತಿ ಹೈ ಪರ್ ಕುಚ್ ಕಹಾ ನಹೀ ಜಾತಾ. ದಿಲ್ ಕಿ ಬಾತ್ ದಿಲ್ ಮೇ ರಹ ಜಾತಿ ಹೈ. ಲಫ್ಜ್ ಸಾರೇ ಭೀಗ್ ಗಯೇ ಥೇ ಬಾರಿಶ್ ಕಿ ಉಸ್ ಶಾಮ್, ಇಸ್ಲೀ ಖತ್ ಮೇ ಲಿಖಾ ಬಸ್ ತುಮ್ಹಾರಾ ನಾಮ್.